ಕಥಾನಾಯಕಂ ದಿನೇಶ ವಂಶ ಮಂಡನಂ ಮಹೇಶ ಚಾಪಖಂಡನಂ ಮುನೇಂದ್ರ ಸಂತರಂಜನಂ ಸುರಾರಿ ಬೃಂದ ಭಂಜನಂ ಮನೋಜ ವೈರಿ ವಂದಿತಂ ಅಜಾತಿ ದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೋಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂಗತಿಂ ಭಜೇ.

ಭರ್ಜನಂ ಬೀಜಾನಾಂ ಭರ್ಜನಂ ಸುಖದಂಪದಾಂ ತರ್ಜನಯ್ಯಮದೋತ್ತಾನಾಂ ರಾಮರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಂ ಮಹಾರಾಜ ಕೀ ಜಯ. ಸಂತಪಡೆ ಪರಮಾರ್ಥೇ ಭೇಷಧರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾವಿದಾಯಮದೂತ್ ಶ್ರೀ ಸೀತಾರಾಮ ನಾಂ ಮಹಾರಾಜ ಕೀ. ಶ್ರೀ ರಾಮ ಲಲಾ ಭಗವಾನ್ ಕೀ. ಶ್ರೀ ಹನುಮಾನ್ ದೇ ಮಹಾರಾಜ ಕೀ ಜಯ.

ದಾ ಧನಿದ ರಾವಣಾಸ ಸಾಂಗ ಅಂಗದ ಶೇವಟ ಸಾ ಕರಿ ವಿಚಾರ ಫಿರುನ ಏಕದ. ಶ್ರೀರಾಮಾಂಚಾ ಹಾ ನಿರೋಪ ವಾಲಿಪುತ್ರ ಅಂಗದಾನ ಜಸಾಚಾ ತಸಾ ಜಾವುನ್ ರಾವಣಾಲಾ ಸಾಂಗಿತ್ಲಾ. ತೇ ತೀಕ್ಷ್ಣ ಶಬ್ದ ಐಕ್ತಾತ್ ರಾವಣಾಚಾ ಕ್ರೋಧಾಲಾ ಸೀಮಾ ರಾಹ್ಯಾ ನಾಹಿತ್. ತ್ಯಾನ ಅಪ್ಲ್ಯಾ ಸಚಿವಾನ ಅಜ್ಞಾ ಕೆಲಿ ಯಾ ದುರ್ಬುದ್ಧಿ ವಾನರಾಲಾ ಧರೂನ್ ಯಾಸಾ ವಧ ಕರಾ. ತ್ಯಾ ಅಗ್ನಿಸರ್ಷಿ ಸರ್ಪ ಚಿಕ್ತಾವೆ ತಸೆ ಅನೇಕ ರಾಕ್ಷಸ ಅಂಗದಾಚಾ ದೇಹಾಲಾ ಜಿಟ್ಯಾ ದೇವು ಲಗ್ಲೆ. ತೋ ಮಹಾಬಲಾಢ್ಯ ವಾನರ್ ತ್ಯಾಂಚ್ಯಾಸಹ ರಾವಣಾಚಾ ಪ್ರಾಸಾದ ಶಿಖರಾವರ್ ಉಡಾಲಾ ಆಣಿ ತೇ ಸರ್ವ ರಾಕ್ಷಸ್ ಖಾಲಿ ಭೂಮಿವರ್ ಆಪಟ್ಲೆ. ಅಂಗದಾಚಾ ಭಾರಾನ ಇಂದ್ರ ವಜ್ರಾಚಾ ಮಾರಾನ ಹಿಮಾಲಯ ಖಚಲಾ ಹೋತಾ ತಸಾ ರಾವಣಾಚಾ ಪ್ರಾಸಾದ ಖಚಲಾ. ಶಿಖರ್ ವಿದೀರ್ಣ ಝಾಲ ಕೋಪಾನ ವ್ಯಾಪ್ತ ಝಾಲೆಲ್ಯಾ ರಾವಣಾನ ಆಪಲ್ಯಾ ಸರ್ವ ಸೈನ್ಯಾಲಾ ಬಾಹೇರ್ ಪಡ್ನ್ಯಾಚಿ ಆಜ್ಞಾ ದಿಲಿ. ತದನಂತರಚಾ ಕಥಾಭಾಗ ಸಾಂಗ್ತಾ ಸಾಂಗ್ತಾ ಲವಕುಶ ವರ್ಣನ್ ಕರು ಲಾಗ್ಲೆ. ನಭಾ ಭೇದುನಿ ನಾದ ಚಾಲಲೆ ಶಂಖ ದುಂದು ಭೀಸೆ ನಭಾ ಭೇದುನಿ ನಾದ ಚಾಲಲೆ ಶಂಖ ದುಂದು ಭೀಸೆ ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ಸಶಂಖ ರಾಕ್ಷಸ ಗಣತೋ ದಿಸಲಾ ಸಶಂಖ ರಾಕ್ಷಸ ಗಣತೋ ದಿಸಲಾ ಕೃಷ್ಣ ಘನಾವರ ಬಲಾಕ ಮಾಲಾ ಮುಖಾ ತುನೀಶತ ಗರ್ಜೆ ಚಪಲಾ ರಣಾಂಗಣಾವರ ಕೂಸಳ ಲೇತೋ ಪಾವುಸ ಬಾಣಾಂಸೆ. ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ನಾಚತ ಥಯ ಥಯ ನಾಚತ ಥಯ ಥಯ ಖಿಂಕಾಳತಿ ಹಯ ನಾಚತ ಥಯ ಥಯ ಖಿಂಕಾಳತಿ ಹಯ ಗಜ ಗರ್ಜಿತ ಕರಿ ನಾದ ಸಮನ್ವಯ ಭೀಷಣ ತಾತಿ ದಡು ನಾದಮಯ ತ್ಯಾ ನಾದಾತಸ ಮಿಳಲೆ ಪದರವ ಪ್ಲವಗ ರಾಕ್ಷಸಾಂಸೆ. ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ದಂತ ದಾಬುನಿ ನಿಜ ಅಧರಾವರ ದಂತ ದಾಬುನಿ ನಿಜ ಅಧರಾವರ ವಾನರ ತಾಡನ ಕರಿತಿ ನಿಶಾಚರ ನಭಾತ ಉಡತಿ ಸದೇಹ ವಾನರ ಶಸ್ತ್ರ ಮನುನತೆ ಘಾವ ಘಾಲಿತಿ ವೃಕ್ಷ ಪರ್ವತಾಂಸೆ. ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ಜಯ ದಾಶರಥಿ ಜಯ ತಾರಾಸುತ ಜಯ ದಾಶರಥಿ ಜಯ ತಾರಾಸುತ ಪ್ರಹಾರ ಕರಿತಿ ವಾನರ ಗರ್ಜತ ಝೇಲಿತ ಶಸ್ತ್ರ ಅಥವಾ ಹಾಣಿತ ಭರಾಸ ಆಲೆ ದ್ವಂದ್ವ ಜನೂಕಿ ಮಹಾಸಾಗರಾಂಸೆ. ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ಗದಾಶೂಳವ ಲಾಗುನ ಶಕ್ತಿ ಗದಾಶೂಳವ ಲಾಗುನ ಶಕ್ತಿ ರಾಕ್ಷಸ ವಾನರ ಘೇತಿ ಮುಕ್ತಿ ರಣಾತ ಪಡತಿ ಅಪುಲ್ಯಾ ರಕ್ತಿ ಜಯ ಲಂಕಾಧಿಪ ಘೋಷ ಭುಮವಿತಿ ಅರಿ ವಾನರಾಂಸೆ. ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ದ್ವೀಪ ಕೋಸಳೆ ಪಡಲಾ ಘೋಡ ದ್ವೀಪ ಕೋಸಳೆ ಪಡಲಾ ಘೋಡ ವರ

ಮಾವಲಿಂ ಇಮಾಂ ಯಸ್ತು ದುರ್ಗಾಯ ಮಮ ಮಾನವಾ ಪಠೇ ಸರ್ವಭಯಾನ್ ಮುಕ್ತಃ ಭವಿಷ್ಯತಿ ನ ಸಂಶಯ. ಅರ್ಥ, ಕಠಿಣ ಕೆ ದುಷ್ಪ್ರಾಪ್ಯ ಜ್ಞಾನನ ಸ್ವರೂಪ ರಹೇಲ, ದುರ್ಗಂ ಧ್ಯಾಂತಿ ಪ್ರಕಾಶಿತ್ತನಾರ, ಜಮ್ನಿ ಮಾಯಾ ಮೋಹ ಅಕಡಚೆ ಎ ದುರ್ಗಂ ಮಾರ್ಗಮ ರಹೇಲ, ದುಷ್ಪ್ರಾಪ್ಯ ಅರ್ಥನ ಸ್ವರೂಪವಾಳ ದುರ್ಗಾದೇವಿನೆ ಅಮೆ ಪ್ರಣಾಮ ಕರೀಶ್. ತೋಜ್ ಸಾಥೆ ದುರ್ಗಂ ದೈತ್ಯನ ಸಂಹಾರಕ, ವಿಕಟ ಆಯುಧನ ಧಾರಣ ಕರ್ನಾರ, ಅವಿಚಿತ್ಯ ಅಂಗೋವಾಳ, ದುರ್ಗಂ ಮಾರ್ಗೇ ಗತಿ ಕರ್ನಾರ ಹೋವಾತಿ ದುರ್ಗಮ್ಯ, ಮುಷ್ಕೇಲಿತಿ ಪ್ರಾಪ್ಯಸನಾರ, ಕಂ ನಸಿಬ್ಬಾಳ ಮಾಣಸೋನ ರಕ್ಷಕ್ ಸ್ವಾಮಿನಿ ದುರ್ಗಾದೇವಿ ಖರೇಖರ್ ಪರಮೇಶ್ವರಿ. ಎ ಮಾತಾ ದುರ್ಗಮ್ಯ ಛ, ದುಷ್ಟೋ ಮಾಟಿ ಭಯಂಕರ ಛ, ತಮ್ಮನು ಕ್ರೋಧ ಭಯಾನಕ ಹೋಯಿಶ್, ದುಷ್ಪ್ರಾಪ್ಯ ಮುಷ್ಕಿಲಿಯೋನೆ ತಾಳ್ನಾರ ದುರ್ಗಾ ಮಾತಾ ವಂದನ್ ಕರೀಶ್. ಜೆ ಮನುಷ್ಯ ದುರ್ಗಾನ ಆ ನಾಮೋನು ಪಾಠ ಕರೇಶೆ ತೇ ಬೇಷಕ್ ಬದಾಜ ಪ್ರಕಾರನಾ ಭಯಮಾಥಿ ಮುಕ್ತ ಥಾಯಿಶ್, ಪಠೆ ಸರ್ವ ಭಯನ್ ಮುಕ್ತ ಭವಿಷ್ಯತಿ.